ಕೊಂಚ ಕಡೆ ಕಡೆ ಡಿಂಗ್ ಡಿಂಗ್ ಕಡೆ ಕಡೆ ಡಿಂಗ್ ಡಿಂಗ್ ಕಡೆ ಕಡೆ ಡಿಂಗ್ ಡಿಂಗ್ ಕಡೆ ಕಡೆ ಡಿಂಗ್ ಡಿಂಗ್ ಕಡೆ ಕಡೆ ಡಿಂಗ್ ಡಿಂಗ್ ಕಡೆ ಕಡೆ ಡಿಂಗ್ ಡಿಂಗ್ ಕಡೆ ಕಡೆ ಡಿಂಗ್ ಡಿಂಗ್ ಕಡೆ ಕಡೆ ಡಿಂಗ್ ಡಿಂಗ್ ಕಡೆ ಕಡೆ ಡಿಂಗ್ ಡಿಂಗ್ ಕಡೆ

ಗತಾಂಗ್ರಿ ಅಲ್ಲ ನಿಸಾರಲ್ಲಿ ಕನ್ಸಪ್ ಧಾ ದಿನಗೆನ ದಿನ ದಗೆತಕ ದಿನ ಗಿಡನಗ ದಿನಗೆನ ದಿನ ದಗೆತಕ ದಿನ ಗಿಡ ದಿನಗೆನ ದಿನ ದಗೆತಕ ದಿನ ಗಿಡ ದಗೆತಕ ದಿನ ದಗೆತಕ ತುನಕನತ ತಿನಗೆನ ತಿನ ತಗೆತಕ ತಿನ ಗಿಡನಗ ತಿನಕೆನ ತಿನ ತಗೆತಕ ದಿನಗೆನ ದಿನಗೆನ ದಿನ ದಗೆತಕ ದಿನ ಗಿಡ ದಗೆತಕ ದಿನ ದಗೆತಕ ದಿನ

ಧಾ ಕತ್ ಧಾ ಕತ್ ಧಾ ಕತ್ ಧಾ ಕತ್ ಧಾ ಕತ್ ಧಾ ಕತ್ ಧಾ ಕತ್ ಧಾ ಕತ್ ಧಾ ಕತ್ ಧಾ ಕತ್ ಧಾ ಕತ್ ಧಾ ಕತ್ ಧಾ ಕತ್ ಧಾ ಕತ್ ಧಾ ಕತ್ ಧಾ ಕತ್ ಧಾ ಕತ್ ಧಾ ಕತ್ ಧಾ ಕತ್ ಧಾ ಕತ್ ಧಾ ಕತ್ ಧಾ ಕತ್ ಧಾ ಕತ್ ಧಾ ಕತ್ ಧಾ ಕತ್ ಧಾ ಕತ್ ಧಾ ಕತ್ ಧಾ ಕತ್ ಧಾ ಕತ್

ತಡಕತ್ತಡತಡ ಧಿತ್ತ ತಗ ದುಬಿಕಿಟತಕ ಘಡಾನದ ಧಗಿತಿಟ ಕಥಾನದ ಧಾನದ ಧರ ದರ ದರ ಧರನ್ನ ಕಿಟತಕ ತಡನ್ನ ಕಿಟತಕ ಧಾ ಧರ ದರ ದರ ಧರನ್ನ ಕಿಟತಕ ತಡನ್ನ ಕಿಟತಕ ಧಾ ಧರ ದರ ದರ ಧರನ್ನ ಕಿಟತಕ ತಡನ್ನ ಕಿಟತಕ ಧಾ ಬಿಜಲಿ ಕಡಕ್ ಪರನ್ ಪಂಡಿತ್ ಕಂಟೆ.

ಕದ್ದಾಕಿಟ್ಟ ತಕ್ಕ ತಕ್ಕ ಧಾನ ದಗೆ ತಟಕ ತಿನ್ನ ತಿಟ್ಟೆ ಕತ್ತ ಕದ್ದ ತಕ್ಕ ಧಿನ್ನ ತಿಟ್ಟೆ ಕತ್ತ ಕದ್ದ